0: ಅನಾರೋಗ್ಯ ರಾಮಮಧಿಗ ಮೃಗನಂದನೋಪಿ
1: ನಾರಾಯಣಂ ನಾರಾಯಣಂ ನಾರಾಯಣಂ ನಯನ ಗೋಚರ.